ಸಾಯಿ ನಮಃ. ಓಂ ಶ್ರೀ ಸಾಯಿ ಜ್ಞಾನ ಸಿದ್ಧಿದಾಯ ನಮಃ. ಓಂ ಶ್ರೀ ಸಾಯಿ ಸುಂದರ ರೂಪಾಯ ನಮಃ.